ರಾಮನ ಸಕಹಿ ನಾಮ ಗುಣಗಾಯಿ ನಾಮ ಲೇತ ಭವ ಸಿಂಧು ಸುಖಾಹಿ ಕರಹು ವಿಚಾರ ಸುಜನ ಮನ ಮಾಹಿ. ಗೋಸ್ವಾಮಿ ತುಳಸಿದಾಸ್ ಜೀ ಭನ್ನುಹುಂಚ ರಾಮ ನಾಮಕ ಪ್ರತಾಪ ಸ್ವಯಂ ಭಗವಾನ್ ರಾಮ ಪನಿ ಬತಾವನ ಸಕ್ತೆನನ್. ನಾಮ ಮಹಿಮಾ ಅಪರಂಪಾರ ಛ. ನಾಮಕೈ ಪ್ರತಾಪಲೆ ಕೋಟಿ ಕೋಟಿ ಪಾಪಾತ್ಮ ಇತಿಹಾಸಮ ಮಹಾತ್ಮ ಬನ್ನಿ ತೆಸೆಲೆ ಬುಧ ಜನಲೆ ಸಮಯಮೇ ನಾಮಕ ಶರಣ ಗ್ರಹಣ ಗರಿ ಹಾಲ್ನು ಪರ್ಛ. ಪತಿತ್ ಪಾವನ್ ಶ್ರೀ ಸೀತಾರಾಮ ಕಾ ಯುಗಲ್ ಪಾದ ಪದ್ಮಕು ಸಭಕ್ತಿ ವಂದನಾ ಗರ್ದೆ ಕಾರ್ಯಕ್ರಮ ಅಧ್ಯಾತ್ಮ ಸಂದೇಶಕ್ಕೆ ಪ್ರತೀಕ್ಷಾಮ ರಹನು ಹುನೆ ಸಂಪೂರ್ಣ ಶ್ರೋತಾಹರುಮ ಹಾರ್ದಿಕ್ ಸ್ವಾಗತ್ ಏವಂ ರಾಧೆ ರಾಧೆ.